ಕಲ್ಲು ವಾಚ್ಯವಾಚಕೋಭಯಭೇದೇನ ಜಗನ್ಮಯನ್ ವಾಚ್ಯನಾಯ್ ವರೇಣ ಮೇ ವಾಕ್ಯನು ಸದಾ ಮಮ ಕಾರ್ಯಕಾರಣಕರ್ತೃಫಲಸಾಧನಭೇದಂ ಮಾಯಯಾ ಬಹುವಿಧರೂಪಯಾ ತೋ ನಿಕ್ಯುನ್ನು ಕೇವಲಮೆನ್ನಾಗಿಲು ನಿಂದಿರುವಡಿಯದು ಸೇವ.